0: ನಮ್ದು ಗನೂರಿನ ಟೈಮ್ ಏರೈಜೆ ಗನೂರ್ ಟೈಮ್ ಆಕಾನಂಗ್ ದಾನ್ ಲೈ ಸ್ರಿಂಗ್ಡನ್ ಗುಬಿನ್ ದೇತೆ ಓಕೆ ದಾನ್ ಓಕೆ ನ್ಯಾಂಗ್ ತೈ ಗಾಲ್ ಲಬಿನ್ ಗನೂರ್ ತೈ ಕಿ ಗನೂರ ಕಿ ಇತಿನಾ ಗರೆನ್ ತು
1: ಔಡೆ
0: ಓಕೆ ಡೇಮ ಸ್ರಿಂಡಾನ ಏರೈತೆ ನಂ ಕಲ್ಕಲ್
1: ಕಲ್ಕಲ್ ಮಾಡ್ ಕಲ್ಕಲ್ ದೇ
0: ಆ ಸೋ ಏನಂಗ ವಂತಿ ಜಾ ಏನಂಗ ದಾನ ಏರ್ ಬೈತೆ ನ ಜಾಗಾಲ ನಂ ಸೋ ಕಲ್ಕಲ್ ದೇ ಲಂತೆ
1: ಆ ಡೇ ಲಂತೆ
0: ತಾಸನ್ ಗನೂರಿ ಮಾನ್ನೆ ಅಗಾಂತು ಎಂಬರಿ ಅಲ್ಲೆ ಮುಮಿಂಗ್ ಲೆ ಗುವಿನ್ ದೇತಿ
1: ಸೋಲ್ಡರ್ ಅವರ್ ಅವರ್ ರೋಲ್ ಎಂಬಿ
0: ಅವರ್ ರೋಲ್ ನಿಭಿನ್ ದೇತಿ ಮುಮಿಂಗ್ ಅಗಾಂತು ಎಂಬರಿ ಕನಾನ ಓಕೆ ಇತಿ ಜಾ ಬಾರಾ ನ ಗಂಬಿ ಪರಮರಂಜ ಕನಾ ಟೈಮ್ ಅನ್
1: ದೇ ಸೋಲ್ಡರ್ ಅವರ್
0: ಆ ಗೂಗಲ್ ಬಿನ್ ಸರಿನ ಅಗಾಂತು ಎಂಬರಿ ಟೆನ್ಷನ್ ತೆ
1: ಟೆನ್ಷನ್ ತೆ
0: ತಕೋಲಿ ಬಾರಾ ಗಂಬಿ ದೇತಿ ಓ ಸತ್ತ ತುಂಗ ತುಂಗರಾ ನಂ ಬಂತ ಬಂತ ನಂ ಅಲ್ಲೆ ಸ್ರೋನ್ ಸತಾಗನ ಇಗ್ಗೆ ಎನಂಗ ತೀಸರ್ ಪೋ ಇತಿ ಫೋ ಇತಿ ಜಾ ಕ್ಯಾ ಬಾರ ಡುಕೋತಿ
1: ಓ
0: ಓಕೆ ಯಯ್ಯರ ಇತಿ ಅಜಿಂಗ ಜಾಕಿಂಗ್ ಸಫಾ ಬಿ ನೇತಿ ಕ್ರಿ ಸತ್ತಾ ಜಾ ಕ್ಯಾ ಬಾರ ಡುಕೋತಿ ತಾಸಂ ಕರಾ ಲೋಗೆ ಕನ್ ಕನ ಟೈಮ್ ಅನ್ ಸರಾಮ ರಂಜ ಬಾರ ಹರು ಡಕೋ ತಾಪರ ಅಲ್ಲೆ ಕರಾ ಲೋಗೆ ಬಿ ನೇತಿ ಬಾರನ್ ಓಕೆ ಬನ್ಸಾಲೆ ಸರೋನ ಡೈಲಿನ ಓಕೆ ಇತಿ ದೇ ಬನ್ಸಾಲ ಸರೋನ ಡೈಲಿನ ದೇ ನಿತಿ ಅಲ್ಲೆ
1: ಅಬಾರ ತಿಂ ಬಿ ತಾರ ಅಸತ ತಾ ಸತ ತಿಂ ಬಿ ನಾ ಬಾರ ತೊಡಿ ತಿಂ ನಷ್ಟ
0: ಓಕೆ ಸಿಂಗ ಸರ್ ದನು ಕಾನ್ ಜನ ದನು ಕಾನ್ ಲಂ ತೆನ್ ತಾ ಸನ ಅಲ್ಲೆ ವನಾ ಟೈಮ್ ಯಂಗಂ ಸರಂ ಪಿ ಬಿ ನೇತಿ ಆ
1: ಓ
0: ನಮ್ ತ ಸಾರ ನ ಪಿ ಲ ಬಿ ನ ದೇ ಕನಾ ಆ ಟೈಮ್
1: ಓ
0: ವನಾ ಟೈಮ್ ಸಾರಂ ಸಿ ಬಿ ನೇತಿ ವನಾ ಟೈಮ್ ಇತಿ ನ ಸಾರ ಸಿ ಬಿ ನೇತಿ ತಿಂ ಜಾ ಕಿಂ ದಕು
1: ಓ ಓ
0: ಅಲ್ಲಂಗಲಂ ತೆ ಬಿ ವಾಂತ ಜನ ಅಂಗಲಂ ನ ಜನ ದೇ ವಾಂತ ವಾಂತ ಯಂಗಂ ಸೌಕಾರಂ ಜಿ ಕೆ ವಾಂ ದುಕಾನ್ ಸರಂ ಸರಂ ಅಲ್ಲಂ ಗಂ ಅಲ್ಲಂಗಲಂ ಲೆ ಅಲ್ಲಂ ಸಿ ಬಿ ನೇತಿ ಕರಾ ಲೋಗ ಬಸಲ ಜತನ ತು ಬಿ ನೇತಿ ಪೂರ್ವ ನಂಬರ್ ಐ ಗೆ ಎತಗಂ ಓ ಪೂರ್ವ ನಾತ ಬಿನಾ ಸಾರ ಅಂಗಂ ತಾಂಗ್ಲಿ ಸಾರಂ ಬಾತಿ ಗೆ ತಾಂಗ್ಲಿ ಸಂಗಂ ಬಾತಿ ಅಂದ ಸೇಲೆ ಜಿ ಮನ ಲಂಗಾಲೆ ಬಿನ್ ದ ನಮಾತೆ ಸೋಯಿ
1: ಸಾರ ನಾ ತಿಲಿ ಬಿನ ನ
0: ಕ್ತಾಸನ್ ಅಲ್ಲೆನ್ ತಾಂಗ್ಲಿ ಸಂಗ ತಾನ್ಯಾ ಬಿನ್ ಕಷ್ಟ
1: ನ್ಯಾ ಕಷ್ಟ
0: ಕ್ತಾಸನ್ ಅಲ್ಲೆ ಸಾರ ನಾ ಅಕಾಂತ
1: ಬಿನ್
0: ಅತಿ ಬಿನ್ ದೇತಿನಾ ಅಲ್ಲೆ ಬುನ್ಯಾಂ ಕನಿ ಇತಿ ಕಾಂತ ಬಿಡ ಕನಾ ಟೈಮ್ ಗನೂರಿಂಗ್ ನೇ ಕಿ
1: ಗನೂರಿಂಗ್
0: ಅಲ್ಲ ಗನೂರಿಂಗ್ ಸು ಬಿಜಾರ ಗಂಪ್ ಸಿಂಜ ಎನಗ ಅಸನ್ನ ರಾಸಿಂಜಿ ಎನಗ ಕಲ್ಕಲ್ ಡಕು
1: ಕಲ್ಕಲ್ ಡಕು ಅಸು ಅಂಜಿ ಸಯೂನ್
0: ಆ ಸಯೂನ್ ಬಾತೆ ಸುತಿ ಜಿ ಜನಂ ನೀತಿ ದೇ ಅಲ್ಲ ಎನಗ ಗನೂರಿಂಗ್ ನ ಟೈಮ್ ಅನ್ನ ಅಲ್ಲ ಬೈರಂ ಸಿಂಜ ಆಂಡಾ ಬಿ ನೀತಿ ಎನಗ ಬೈಂಜಿ ತ ಗನೂರ್ ಗಾಲ್ ಬಿ ಸಿಂಜಿ ಸರ್ದಾ ಅಲ್ಲ ಬಸಲ್ಲ ಗೈ ಬಿ ನೀತಿ ಎನಗ ಬಾಗ್ ಮಿನ್ಯು ಯಾಗ್ ಮಿನ್ ಮೆಸೇಜ ಅದಂ ಸು ಜಾಗರ್ತ ಗೈ ಬಿ ನೀತಿ ಗನೂರ್ ನ ಟೈಮ್
1: ದೇ ನಾ ದಾ ದಾ ಬಿ ನೀತಿ
0: ಸರಂ ಅಲ್ಲ ಅರ್ಬನ ಅನ್ನ ಅಲ್ಲ
1: ಅಲ್ಲ
0: ಜಿಮ್ಮಿನ ನನ್ನ ಯಂಗಂ ಜನ ಕನನ ಮಾಟ ಸಮೈತೆ
1: ಸಮೈತೆ
0: ಗನೂರಿ ಯನ ಟೈಮ್ ದಾಸನ ಅಲ್ಲ ಜಾಗರ್ತ ಅಲ್ಲ ಜಿಮ್ಮಿನ ನನ್ನ ಜನ ನನ್ನ
1: ಮೊಸಾರಿ
0: ಮೊಸಾರಿ ಜಿಲಿನ ಜಿಮ್ಮಿನ ಬಿ ನೀತಿ ಓಕೆ ಸಮೈತೆ ಕಾಲ ಬಿ ನೀತಿ ದೇ
1: ಅದೇ
0: ಅಕ್ತಾಸನ್ ಅಲ್ಲ ಯಂಗಂ ಜನ ಜಿಮ್ಮಿನ ನನ್ನ ಮೊಸಾರಿ
1: ಜಿಮ್ಮಿನ
0: ಜಿಮ್ಮಿನ ಬಿ ನೀತಿ ಗಾಲ ಲೈನ್ ನಸು ಕೆ ಡೆಲಂಗ್ ತೆನ್
1: ಆ ಡೆಲಂಗ್ ತೆನ್
0: ಮೈತೆ ಬುನ್ಯಾಂ ಕೋ ದಿನೆ ಕಂಬೇರ್ ರೆಂಬಿ ತೆನ್ ಬುನ್ಯಾಂ ಬೊಮನ್ ರ ಬಾಂಗ್ ಲಬಿ ಆ ಬೆನ್ ನಸು ಎಂಡಂಗ್ ನೇತಿ
1: ಅಡೋ
0: ಅಡೋ
2: ಐ ಕಕುಂ ಲಿಂತಂ
3: ಆ ಲಿಂತಂ ಬೈ ಲಿಂತಂ
2: ಆ ಬಂಸದೆ
3: ಆ ಬಂಸ ಕಾಜಾ ಗಾದಿನ ನಂಬರ್ ತನ ಮಪ್ಸರ ಸೋಸೈ
2: ಆ ವನಿಲ್ಲೆ
3: ಏ ಸುನಾ ತ ಗಿರ್ಜಡಿ ನ ತ ಗಿರ್ಜಾ ಬನಿಲ್ಲೆ
2: ಆ ಹಾ ತಡೋ
3: ಇತಿನ್ ಬೈ ಸತ್ತದೆ ಅರ್ರೋಂಜಿ ಅರ್ರೋ ಬಾರಾ ಮರ್ನಿ
2: ಆ ಹಾ ಜುಲೈ ಜನಂ ಸರಿಂಗ್ ಸ್ಟಾರ್ಟ್ ಐತಿ ಜುಲೈ ಸರಿಂಗ್ ಸ್ಟಾರ್ಟ್ ಐತಿ ಗಾನ ಓಕೆ ಮನ ಕರು ಅದನ್ ಸೆಪ್ಟೆಂಬರ್ ಅಂಗ ಇಯರ್ ಐತಿ ಗುಸರಂದೆ ನಾ ಕಡ್ಡೆ ಇದೆ
3: ಜಾಪುರ್ ಸಯೂನ್ ಎಂತೆ ಸರೋಬಾನ್ ಓಕೆ ತಿಂಗಂತ ಜುಂಬು